0: ಪಾ ಬಸಂಧರಾ ಕೌಬಶೆಯಂಗಿ ಮತೇ ಕಮತಂಗ ಯಂಶಿ
1: ನಂಗ್ದಿಯೈಗಿ ಜುಗ್ ಕಯಾಗಿ ಪೃಥಿವೀನಿ ಮತಮಮದ ನಂಗಿ ಥವಾಯಿಗ ಐಗ ಅಮತ್ತ ಒರಮಿ ಅದುಗ ನಂಗ್ನ ಮಪಾಲ್ನಾಯ್ದಬಾಟಿಯಾದ ಮಸಿಂಗ್ ಠಿಂಗಂ ದ್ರಬನ್ನುಂ ಥಿಲ್ಲಮದಿ ನುಮಿದಾಂ ಕಯಾದ ನುಮಿಟ್ಕಿಯ ಕೋಯ್ಬದ ಕೋಯ್ದುನ ಲೈಕಿ ಐಗಿ ಥಬಾಕ್ತ ಅಸಂಗ್ ಮನಾಪಿ ಹೌರಕ್ಕಿ ಲೈ ಸಾಲಕ್ಕಿ ಉಪಾಲ್ ಸಿಂಗ್ ನಮಪಿ ಸಿಂಥರಕ್ಕಿ ಹೈರಾಂಗ್ ಲೈರಾಂಗ್ ಕಯಾ ಥಾದರಕ್ಕಿ ಗಸಿ ಪದ್ಮಾ ತುರೇಲ್ಗಿ ತೋರ್ಬಾಂಡ ಫಂಲಗ ಯೇಂಬದ ನಂಗಿ ಲೈಹೌದಗಿ ಠಿನ್ಗಲಕ್ಪ ನಾಪಿ ಮಕಾ ಸಿಂಗ್ ಉರಗ ಐಗಿ ಥಮೋಯ್ಸಿ ನುಂಗಾಯ್ಬಗ ಅಂಗಕ್ಪಗನ ಪಿಕ್ ಥನ್ಕ್ರೆ
0: ಅಸುಮ್ನ ಮಹೌಷಾಗ ಕವಿನ ನಕ್ಷಿನ್ನಬ ಅಮದಿ ಮಸಾಮಕ್ ಮಹೌಷಾದ ತಿಂಜನಿಂಬದು ಶೈರೇಂಗ ಯಾದ ಶೈಥಾಯ್ ಮಿಯೋಯ್ಬಗಿ ನುಂಶಿಬ ಅಮದಿ ಪುನ್ಸಿಗಿ ಮರಂದ ಶೈಥಾವ ಕವಿಯಶಿನ ಗೀತಾಂಜಲಿ ದದಿ ತಾಯ್ಬಂಗ್ ಮಪ್ಪುದ ಚಂಗಜಬ ಅಮದಿ ಮಾಗಿ ಪ್ರೇಮದ ಲುಪ್ಜಬ ಕವಿಯನ್ನ ಸೋಂಥೋರಗ್ಲೆ ಅದುನ ಗೀತಾಂಜಲಿ ಪಾರಗ ಖಂಗ್ಬ ನೋಂಚುಕ್ಕಿ ಮೀಸಿಂಗ್ನ ಮಾಬು ಧರ್ಮಗಿ ಮರಂದ ಇಬ ಕವಿನಿ ಹಾಯ್ನ ಲೌನೈ ಗೀತಾಂಜಲಿದಗಿ ಶೈರೇಂ ಖರದಂ ಲೌಖಲಗ ಯೇಂಶಿ
1: ಅಯಹಾಕಿ ಇಕೋಕ್ ಅಸಿ ನೋಲ್ಹನ್ ಬಿಯುನೆ ನಹಾಕಿ ಅಯಹಾಕಿ ಇಕೋಕ್ ಅಸಿ ನೋಲ್ಹನ್ ಬಿಯುನೆ ನಹಾಕಿ ನಖೋಂ ಖುಯಾಯ್ ಉಫುಲ್ ಖಾದ ನಾಪಲ್ ಪುಮ್ನಮಕ್ತು ಹೇಕ್ ಅಯಹಾಕಿ ಲುಫನ್ ಬಿಯು ಮಿತ್ಕಿ ಪೀದ ಹೊತ್ನರು ಬೈಸಾಯಿ ಜತ್ ಪೀನಬ ಲೇಪ್ನಮಕ್ ಪಿಜೈ ಇಶಾದದ ಅಚೋಪ್ಪ ಐಗಿ ಹಾಯ್ಬ ದುದತ್ತ ಲೈಸಿನ್ ಲೈಸಿನ್ನ ವಾಜರಿ ಮಿಟ್ಕು ಖುದಿಂಗ್ದ ನಾಪಲ್ ಪುಮ್ನಮಕ್ತು ಹೇಕ್ ಎಹಾಕಿ ಲುಭನ್ ಬಿಯು ಮಿಟ್ಕಿ ಪೀದ ಐ ಅಸಿ ಇಫೋಂಗ್ ಫೋಂಗ್ಡೋಕ್ ಚದವನೆ ಐನ ತೌಜವ ಥವಕ್ತ ನಂಗ್ನ ನಿಂಗ್ಬದುದ ಥುಂಗನ್ ಬಿಯುಕೊ ಐನ ಹಿಂಗ್ಲಿಂಗೈ ಮನುಂಗ್ದ ನಿಜರಿ ನಂಗಿ ಅರೋಯ್ ತಮ್ನ ಇಂಗ್ಬ ಥವಾಯ್ದ ನಂಗ್ನ ಖಂ ಥೇಂಗ್ನಂಗಾನ್ ಬಿಬ ಅಯಹಾಕ್ಪು ಲುಮ್ಸಿನ್ ಬೀದುನ ಲೇಪಿಯು ಥಮೋಯ್ ಥಂಬಾಲ್ಲ ಕಾದ ನಾಪಲ್ ಪುಂದಮಕ್ತು ಹೇಕ್ ಅಯಹಾಕಿ ಲುಭನ್ ಬಿಯು ಮಿಟ್ಕಿ ಪೀದ ನಂಗ್ನ ಅನೌ ಅನೌಬ ಶಕ್ತ ಲಾಯಿ ಥವಾಯ್ದ ನಂಗ್ನ ಅನೌ ಅನೌಬ ಶಕ್ತ ಲಾಯಿ ಥವಾಯ್ದ ಲಾಯಿ ಮನಂದ ಮಚೂದ ಲಾಯಿ ಇಸೈದ ಲಾಯಿ ಹಕ್ಚಾಂಗ್ದ ತುಜುಂಗ್ ಪೋಕ್ನ ಸೋಕ್ತುನ ಲಾಯಿ ಥಮೋಯ್ದ ಖೊಹಿ ಚೇನ್ನ ಹರಾವ್ನ ಲಾಯಿ ಉಯ್ಸಿನ್ಬ ಮಿತ್ ಅನಿದ ಸುಮತ್ನ ನಂಗ್ನ ಅನೌ ಅನೌಬ ಶಕ್ತ ಲಾಯಿ ಥವಾಯ್ದ ಲಾಯಿ ಲೂನ ಲಂಗ್ಲಬ ಅಂಗಾನ್ಬ ಲಾಯಿ ನಿಂಗ್ಠೀಬ ಇಂಗ್ಬ ಪುಕ್ತಪ್ಪ ಲಾಯಿನೆ ಲಾಯಿ ಅಂಗಕ್ಪ ಥವೋಂಗ್ದ ಲಾಯಿ ಅವಾ ನುಂಗಾಯ್ದ ಥನುಂಗ್ದ ಲಾಯಿ ನಿಟಿಗಿ ಥಬಕ್ ಪುಂಬದ ಲಾಯಿ ಥಬಕ್ ಪುಂಬ ಲೋಯ್ರಬದ ನಂಗ್ನ ಅನೌ ಅನೌಬ ಶಕ್ತ ಲಾಯಿ ಥವಾಯ್ದ ನಂಗ್ನ ಕರಂನ ಇಸೈ ಸಕ್ಲಿಬ ಹೇ ಗುನ್ ಚೇನ್ಬ ನಂಗ್ನ ಕರಂನ ಇಸೈ ಸಕ್ಲಿಬ ಹೇ ಗುನ್ ಚೇನ್ಬ ಐ ನಂಗಕ್ನ ತಾರಿ ಸುಪ್ನದಗಿ ತಾಬ ಖೊಂಜಿಯಲ್ಗಿ ಮಂಗಾನ್ನ ತೈವಂಗ್ ಸರಾಸನ್ನ ಖೊಂಜಿಯಲ್ಗಿ ಎನ್ನಿನ್ನ ನೊಂಗ್ದೋನ್ ಮಾಲಂಗ್ ಹುಮ್ನ ನುಂಗ್ ಫೌದತ್ತುನ ವಾನ ಕನ್ನ ಚೇನ್ನ ಖೊಂಜಿಯಲ್ಗಿ ತುರೇಲೋಯ್ನ ಚೇಂಥರಕ್ಲಿಬ ಪುಕ್ನಿಂಗ್ದ ಖಲ್ಲಿ ಅದುಂ ತೌನ ಸಕ್ಕೆ ಇಖನಾವುಸಿದ ಸೂರು ಥೀಬದಿ ಫಂಗ್ದೆ ಕರಿನೋ ಹೈನಿಂಗಿ ಹಾಯಿಗೆ ತೌವಾನ ಪಲ್ಲಿ ಮೈಥೀಬ ಫಂಗ್ದುನ ಐಗಿ ಥವಾಯ್ನ ಕಪ್ಲಿ ಐಗು ನಂಗ್ನ ಕರಂಬ ಲಾಂಗ್ದ ತಾಹಲ್ಲಿಬ ಮೈಕೈ ಮರಿಮಕ್ತ ಸೂರ್ಗಿ ಲಾಂಗ್ ಖಾಬ
0: ಗೀತಾಂಜಲಿಗಿ ಮಶಕ್ ಅನಿನಿ ಅಮನ ಬಂಗ್ಲಾಗಿ ಅಮನ ಇಂಗ್ರಾಜಿಗಿ ಇಂಗ್ರಾಜಿಗಿ ಗೀತಾಂಜಲಿ ಅಸಿ ಬಂಗ್ಲಾದಗಿ ಚಪ್ತಾನ ಹದೋಪ ನತಿ ಮದುದಗಿ ಸೈರೇಂ ಯಾಂಖೈ ಮುಕ ಅತೋಪ ಲೈರಿಸಿಂದಗಿ ಸೈರೇಂ ಯಾಂಖೈ ರೋಂಗ ಖೋಮಜಿಲ್ಲಗ ಇಂಗ್ರಾಜಿದ ಹದೋಪುನ ಇಂಗ್ರಾಜಿಗಿ ಗೀತಾಂಜಲಿ ಅಸಿ ಸೇಮ್ಖಿಬನಿ ಮಸಿದ ಯಾವುಬ ಮಮಾ ಲೈಬಾಕ್ಪೋ ನಿಂಗ್ ತಂಬ ಮರೈಬಾಗಮ ಒಹೆನ್ನಿಂಬಗಿ ಫೊಂಗ್ದೋಪ ಫಜಬ ಸೈರೇಂ ಅಮದಿ ವಾಖಲ್ಗಿ ಅಕೀಬ ಲೈತಬ ಮಫಮ್ಮದುದ